ಸಂಗ ರಚ ರಚನಾಭಿಂಗಲ್ ತಾರಿ ಅನಕ ಬಾರ ನಾನಕ ಬಲಿಹಾರಿ ಸಲೋಕ್ ಸಾಧನಾ ಚಾಲ ಬಿನ ಭಜನ ಬಿಖಿಯಾ ಸಗರೀಶಾರ ಹರ ಹರ ನಾಮ ಕಮಾವನಾ ನಾನಕ ಏತಾನುಸಾರ ಅಷ್ಟಪದಿ ಸಂಜನಾಮಿಲ ಕರೋ ವಿಚಾರ ಏಕ ಸಿಮರ ನಾಮ ಆಧಾರ ಅವೃಪಾವ ಸಮೀದ ವಿಸಾರೋ ಚರಣ ಕಮಲ ಹರಿತ ಮೈ ಉರತಾರೋ ಕರ್ಣ ಕಾನ್ ಸ್ವಪ್ರಭ ಸಮರಥ ದೃಢಕರ ಗಹೋ ನಾಮ ರಥ ಏತನ್ ಸಂಚೋವ ಪಗವನ್ ಸಂದನಾಕ ನಿರ್ಮಲ ಮಂತ ಏಕ ಆಸ ರಾಖೋ ಮನವಾಹೆ ಸರ್ವರೋಗ ನಾನಕ ಮಿಟ ಜಾಹೆ ಜಿಸ್ ತನ್ ಕೋ ಚಾರ ಗುಂಡ ಉಡತಾವೆ ಸೋ ತನ ಹರ ಸೇವಾ ತೇ ಪಾವೇ ಜಿಸ್ ಸುಖೋ ನಿತ ಬಾಂಚೆ ಮೀತ ಸೋ ಸುಖ ಸಾಧು ಸಂಗ ಪರೀತ ಜಿಸ್ ಶೋಭಾ ಕೋ ಕರೇ ಪರಿಕರಣಿ ಸಾ ಶೋಭಾ ಭಜ ಹರ ಕೀ ಸರಣಿ ಅನುಗ ಬಾವಿ ರೋಗ ನಾ ಜಾಯೇ ರೋಗ ಮಿಟೇ ಹರ ಅಬ ಕದಲಾಯ ಸರ್ವ ನಿಧಾನ ಮೇರ ನಾಮ ನಿಧಾನ ಜಪ ನಾನಕ ದರ್ಗೇ ಪ್ರಮಾನ ಮನ ಪ್ರಬೋಧವಾರ ಕ ನಾಯ ದಯದ ಸ್ಥಾವತೆ ಆವಾ ಠಾಯ ತಾಗೋ ಬಿಘ್ನ ಲಾ ಗಯ ಗೋಯ ಜಾಗೇ ಹೃದಯ ಬಸೇ ಹರ್ಸೋಯ ಕಲ್ತಾ ತೀ ಠಾಂಡಾ ಹರ ನಾವು ಸಿಮರ ಸಿಮರ ಸದಾ ಸುಖ ಪಾವ ಪಾವ ಛಾಯ ಪೂರ್ಣ ಹೋಯ ಆಸ ಭಗತ ಪಾಯ ಆತ್ಮ ಬರ್ಗಾಸ ತಿತ್ಕರ ಜಾಯ ಬಸೇ ಬನಾಸೀ ಕಹ ನಾನ ಕಾಟೀ ಜಮ ಫಾಸೀ ತದ ವಿಚಾರ ಕಹ ಜನ ಸಾಚಾ ಜನ ಪರೇ ಸೋ ಕಾಚೋ ಕಾಚಾ ಆವಾ ಗಮನ ಮಿಟೇ ಪ್ರಭ ಸೇವಾ ತ್ಯಾಗ ಶರಣ ಗುರುದೇವ ಇವ ರತನ ಜನ್ಮ ಕಾ ಹೋಯ ಉದಾರ ಹರ ಹರ ಸಿಮರ ಪ್ರಾರ ಆಧಾರ ಅನುಗ ಭಾವನಾ ಶೂಟನ ಹಾರೇ ಸೇಮಿರತ ಸಾಸ ಭೇದ ವಿಚಾರೇ ಹರ ಕೀ ಭಕ್ತ ಕ್ರೋ ಮನ್ ಲಾಯ ಬನ್ಮನ್ ಚತನಾನಕ ಬಲಭಾಯ ಸಂಗ್ನಾಚಾರ ತೆರೆ ತನಾ ತು ಕ್ಯಾಲ ಬಟಾಮೆ ಮೂರ್ಖ ಮನಾ ಸುತ ಮೀತ ಕುಟಮ ಅರ ಬನ ತಾಂತೆ ಕಹ ಹೌ ತುಮ ಗಮನ ಸನಾಥ ರಾಜ ರಂಗ ಮಾಯಾ ವಿಸಾರಂತೆ ಕಹ ಹೌ ಗಮನ ಛುಟಕಾರ ಅಸಸ್ತಿ ರಥ ಸವಾರಿ ಝೂಠಾ ಡಮ ಝೂಠ ಪಾಸಾರಿ ಜಿಂದಿಯ ತುಸ ಬುಜೇ ನಾ ಬೇಗಾನಾ ನಾಮ ವಿಸಾರ ನಾನಕ ಪಛತಾನಾ ಗುರು ಕೀ ಮಾ ತೂ ಲೇ ಯಾನೇ ಭಕ್ತ ಬನಾ ಬೋ ಡುಬೇ ಸ್ಯಾನೇ ಹರ ಕೀ ಭಕ್ತ ಗುರೋ ಮನ ಮೀತ ನಿರ್ಮಲ ಹೋಯ ತುಮಾರೋ ಚೀತ ಚರಣ ಕಮಲ ರಾಖೋ ಮನ ಮಾಹೇ ಜನ್ಮ ಜನ್ಮ ಕೇ ಕಿಲ್ಬಿಖ ಜಾಹೇ ಆಪ ಜಪೋ ಅಬರಾ ನಾಮ ಜಪಾವೋ ಸುಂದ ಗೈದ ರಾಯ ಗದ ಪಾವೋ ಸಾರ ಪು ಸಾಧರ ಕೋ ನಾವು ಸಹ ಸುಭಾಹೇ ನಾನು ಗುಣ ಗಾವ ಗುಣ ಗಾವ ತ್ರಿ ಉತ್ತರ ಸಮೈಲ ಬಿನ ಜಾಯ ಹೋಮೇ ಬಿಖ ಫೈಲ ಹೋಯ ಅಜಂದ ಬಸೈ ಸುಖನಾಲ ಸಾಸ ಗ್ರಾ ಸರನಾಮ ಸಮಾಲ ಷಾಡ ಸ್ಯಾನಮ ಸಗಲೀ ಮನಾ ಸಾ ಸಂಗ ಪಾಮೇ ಸಚ ತನಾ ಹರ ಪುಂಜೀ ಸಂಜ ಕರೋ ವ್ಯವಹಾರ ಇಹಾ ಸುಖ ದರ್ಗಾ ಜಯಕಾರ ಸರ್ವ ನಿರಂತರ ಏಕೋ ದೇ ಕಹ ನಾನಕ ಜಾಕೇ ಮಸ್ತಕ ಲೇಖ ಏಕೋ ಜಪ ಏಕೋ ಸಾ ರಾಹೇ ಏಕ ಸಿಮರ ಏಕೋ ಮನ ಆಹೇ ಏಕಸ್ ಕೇ ಗುಣ ಗಾವ ಅನಂತ ಮಂಥನ್ ಜಾಪ ಏಕ ಭಗವಂತ ಏಕೋ ಏಕ ಏಕ ಹರ ಪೂರ್ಣ ಪೂರ್ವ ಪ್ರಭ್ಯಾಪ ಅನಕ ವಿಸ್ತಾರ ಏಕ ದೇ ಭಯ ರಾಧ ಪ್ರಾಶತ ಗಯ ಮಂಥನಂದರ ಏಕ ಪರ್ವ ರಾತ ಗುರುಪ್ರಸಾದ ನಾನಕ ಜಾತ ಸಲೋಕ ಫಿರ್ತ ಫಿರ್ತ ಪ್ರಭ್ಯಾಯ ಪರ್ಯಾತಾ ಶರಣಾಯ ನಾನಕಿ ಪ್ರಭೇನತಿ ಅಭಿನಿ ಭಗತಿ ಲಾಯ ಅಷ್ಟಪದಿ ಜಾಚಕ ಜನ ಜಾಚ